0: ಬಾಯಿ ಅಲಿ ಅಲಿ ಭಾಗ ಬಾಯಿ ಭಾಗಬಾಯಿ ಪಡ್ಲಿ ಇರಲ ಯೋಗ ಬಾಪೈ ನವರಾ ಠರಿವಲ ಯೋಗ ಬಾಪೈ ನವರಾ ಠರಿವಲ
1: ಠರಿವಲ ನವ
0: ತ್ಯಾಜ್ಯ ತೋಂಡಾ.